ಸ್ವಪಿ ಪ್ರಕ್ಟಿತೈವದ ಅತ್ವೈತ್ಥಂ ಕೇನೋಪಮಾ ಭವತು ತೇಯಸ್ಯ ಪ್ರಾಕ್ರಮಸ್ಯ ರೂಪಂ ಚ ಶತ್ರುಭಯ ಕಾರಿತ್ಯಹಾರಿ ಕುತ್ರ ಚಿತ್ತೇ ಕೃಪಾ ಸಮನಿಷ್ಠ ಅತಿದಿಷ್ಟ ತೈಯೇವ ದೇವಿ ವರ್ದೆ ಭುವನತ್ರೇಯಪಿ ತ್ರೈಲೋಕ್ಯ ಮೇತದಖಲಂ ರಿಪುನಾಶನೇನ ತ್ರಾತಂ ತ್ವಯಾ ಸಮರ್ ಮೂರ್ಧನೀತೆಯಪಿ ಹತ್ವಾ ನೀತಾ ದಿವಂ ರಿಪುಗುಣಾಭಯಮಪ್ಯಾಸ್ತಂ ಅಸಮಾಕಂ ಉನ್ಮತ್ಸುರಾರಿ ಭವಂ ನಮಸ್ತೆ ಶೂಲೇನ್ ಪಾಹಿ ನೋ ದೇವೀ ಪಾಹಿ ಖಡ್ಗೇನ ಚಾಂಬಿಕೆ ಘಂಟಾಸ್ವನೆ ನ ಪಾಹಿ ಚಾಪಜ್ಞಾನೀ ಸ್ವನೇನ ಚ ಪ್ರಾಚ್ಯಾಂ ರಕ್ಷ ಪ್ರತೀಚ್ಯಾಂ ಚ ಚಂಡಿಕೆ ರಕ್ಷ ದಕ್ಷಿಣೆ ಬ್ರಾಹ್ಮಣೇನಾತ್ಮ ಶೂಲಸ್ಯ ಉತ್ತರಸ್ಯಾಂ ತಥೇಶ್ವರಿ ಸೌಮ್ಯಾನಾಂ ಯಾನಿ ರೂಪಾಣಿ ತೈಲೋಕ್ಯೇ ವಿಚರಂತಿ ತೇ ಯಾನಿ ಚಾತ್ಯರ್ಥ ಘೋರಾಣಿ ತೈರಕ್ಷಾಂಸ್ಮಾಸ್ತಥಾ ಭುವಂ ಖಡ್ಗಶೂಲ ಗದಾದೀನಿ ಯಾನಿ ಚಾಸ್ತ್ರಾಣಿ ತೇ ಅಂಬಿಕೆ ಕರಪಲ್ಲವ ಸಂಗೀನಿ ತೈರಸ್ಮಾನ್ ರಕ್ಷ ಸರ್ವತಃ ಹೇ ದೇವಿ ಆಪ್ಕಾ ಶೀಲ್ ದುರಾಚಾರಿಯೋ ಕೆ ಬುರೆ ಬರ್ತಾವ್ ಕೋ ದೂರ್ ಕರ್ನೆ ವಾಲಾ ಹೈ ಸಾಥ್ ಹೀ ಯಹ ರೂಪ ಐಸಾ ಹೈ ಜೋ ಕಭಿ ಚಿಂತನ್ ಮೇ ಭೀ ನಹೀ ಆ ಸಕ್ತಾ ಔರ್ ಜಿಸ್ಕಿ ಕಭಿ ದೂಸರೆ ಸೇ ತುಲನಾ ಭೀ ನಹೀ ಹೋ ಸಕ್ತಿ ತಥಾ ಆಪ್ಕಾ ಬಲ್ ಔರ್ ಪ್ರಾಕ್ರಮ ತೋ ಉನ್ ದೈತ್ಯೋ ಕಾ ಭೀ ನಾಶ ಕರ್ನೆ ವಾಲಾ ಹೈ ಜೋ ಕಭಿ ದೇವತಾಓ ಕೆ ಪ್ರಾಕ್ರಮ ಕೋ ಭೀ ನಷ್ಟ ಕರ್ ಚುಕೆ ಥೆ ಇಸ್ ಪ್ರಕಾರ ಆಪ್ನೆ ಶತ್ರುವೋ ಪರ್ ಭೀ ಅಪ್ನಿ ದಯಾ ಹೀ ಪ್ರಕಟ್ ಕೀ ಹೈ ವರದಾಯಿನಿ ದೇವಿ ಆಪ್ಕೆ ಇಸ್ ಪ್ರಾಕ್ರಮ ಕೀ ಕಿಸ್ಕೆ ಸಾಥ್ ತುಲನಾ ಹೋ ಸಕ್ತಿ ಹೈ ತಥಾ ಶತ್ರುವೋ ಕೋ ಭಯ ದೇನೆ ವಾಲಾ ಏವಂ ಅತ್ಯಂತ ಮನೋಹರ ಐಸಾ ರೂಪ ಭೀ ಆಪ್ಕೆ ಸಿವಾ ಔರ್ ಕಹಾಂ ಹೈ ಹೃದಯ ಮೇ ಕೃಪಾ ಔರ್ ಯುದ್ಧ ಮೇ ನಿಷ್ಠುರತಾ ಯೇ ದೋನೋ ಬಾತೇ ತೀನೋ ಲೋಕೋ ಕೆ ಭೀತರ್ ಕೇವಲ ಆಪ್ ಮೇ ಹೀ ದೇಖಿ ಗಯೀ ಹೈ ಹೇ ಮಾತೆ ಆಪ್ನೆ ಶತ್ರುವೋ ಕಾ ನಾಶ ಕರ್ಕೆ ಇಸ್ ಸಮಸ್ತ ತ್ರಿಲೋಕೀ ಕೀ ರಕ್ಷಾ ಕೀ ಹೈ ಉನ್ ಶತ್ರುವೋ ಕೋ ಭೀ ಯುದ್ಧ ಭೂಮಿ ಮೇ ಮಾರಕರ್ ಸ್ವರ್ಗಲೋಕ ಮೇ ಪಹುಂಚಾಯಾ ಹೈ ತಥಾ ಉನ್ನಮತ್ ದೈತ್ಯೋ ಸೇ ಪ್ರಾಪ್ತ ಹೋನೆ ವಾಲೆ ಹಮ್ ಲೋಗೋ ಕೆ ಭಯ ಕೋ ಭೀ ದೂರ್ ಕರ್ ದಿಯಾ ಹೈ ಆಪ್ಕೋ ಹಮಾರಾ ನಮಸ್ಕಾರ ಹೈ ಹೇ ದೇವಿ ಆಪ್ ಶೂಲ್ ಸೇ ಹಮಾರಿ ರಕ್ಷಾ ಕರೆ ಹೇ ಅಂಬಿಕೆ ಖಡ್ಗ ಸೇ ಭೀ ಹಮಾರಿ ರಕ್ಷಾ ಕರೆ ತಥಾ ಘಂಟಾ ಕಿ ಧ್ವನಿ ಔರ್ ಧನುಷ್ ಕಿ ಟಂಕಾರ ಸೇ ಭೀ ಆಪ್ ಹಮ್ ಲೋಗೋ ಕಿ ರಕ್ಷಾ ಕರೆ ಚಂಡಿಕೆ ಪೂರ್ವ ಪಶ್ಚಿಮ ಔರ್ ದಕ್ಷಿಣ ದಿಶಾ ಮೇ ಆಪ್ ಹಮಾರಿ ರಕ್ಷಾ ಕರೇ ತಥಾ ಹೇ ಈಶ್ವರಿ ಅಪ್ನೆ ತ್ರಿಶೂಲ್ ಕೋ ಘುಮಾಕರ್ ಆಪ್ ಉತ್ತರ ದಿಶಾ ಮೇ ಭೀ ಹಮಾರಿ ರಕ್ಷಾ ಕರೇ ತೀನೋ ಲೋಕೋ ಮೇ ಆಪ್ಕೆ ಜೋ ಪರಮ ಸುಂದರ ಏವಂ ಅತ್ಯಂತ ಭಯಂಕರ ರೂಪ ವಿಚರತೆ ರಹತೆ ಹೈ ಉನ್ಕೆ ದ್ವಾರಾ ಭೀ ಆಪ್ ಹಮಾರಿ ತಥಾ ಇಸ್ ಭೂಲೋಕ ಕಿ ರಕ್ಷಾ ಕರೇ ಅಂಬಿಕೆ ಆಪ್ಕೆ ಕರ್ ಪಲ್ಲವೋ ಮೇ ಶೋಭಾ ಪಾನೆ ವಾಲೆ ಖಡ್ಗ ಶೂಲ್ ಔರ್ ಗದಾ ಆದಿ ಜೋ ಅಸ್ತ್ರ ಹೋ ಉನ್ ಸಬ್ಕೆ ದ್ವಾರಾ ಆಪ್ ಸಬ್ ಓರ್ ಸೇ ಹಮ್ ಲೋಗೋ ಕಿ ರಕ್ಷಾ ಕರೇ